ಎಗದೆ ಮುರಳಿ ಗಾನಮು ಸೇಯಗದೆ ಸಕಲ ಮಹೀಧರವನ ಸಂಯುತಯೈ ಜಲನಿಧಿ ಜಂತು ವಿತಾನಯುತಯೈ ಸಂತೋಷಂ ಬಲರಾಮ್ ಪ್ರಕೃತಿ